ಖಂಡನ ಸುರ್ ಬಿಹಂಡನ್ ದುಷ್ಟ ನಿಗಂಧನ ಆದಿತೇಜ ಚರಾಸುರ ಮಾರಣ ಪ್ರತಿಧಾರಣ ನರಕ ನಿವಾರಣ ಗೂಢಗತಿ ಅಚ್ಛೇ ಅಖಂಡೇ ತೇಜ ಪ್ರಚಂಡೆ ಖಂಡೆ ಉದಂಡೆ ಅಲಖಮತಿ ಜಯ ಜಯ ಹೋ ಸೀಮ ಖಾಸುರ ಮರ್ದನ ರಮಕ ಬರ್ದನ ಛತ್ರಶಿತೆ ಆಸುರಿ ಬಿಹಂಡನ್ ದುಷ್ಟ ನಿಕಂದನ್ ಪುಷ್ಟ ಉದಂಡನ ರೂಪತೆ ಚಂಡಾಸುರ ಚಂಡನ ಮುಂಡ ಬಿಹಂಡನ್ ಧೂಮ್ರ